0: ಮಾಡಿ ಕಾಡಂಡ ಠೂಸಿ ದಾಠೂಸಿ.
1: ರಜಾಪ್ರಾಯ ಪ್ರೋಗ್ರಾಮ್ ಠೈಸಂದಿ ಹಾ ರಜಾಪ್ರಾಯ ಖಾನಾ ಲೈದು ರಜಯ್ಯ ಪ್ರಸನ್ಜಿತ್ ಪಾಂಚನಿ ಖುರಾಂಗ್ ಹಾ.